ಚಂದೀರುರುರಾಕ್ಷಸಂ ಸನ್ನುವೋಜಾವಹೈ ಪುನರ್ಯತೋ ಮೇ ಮಧ್ವಾಭೃತಂ ಹೋದೇವ ಕ್ಷದಸೇ ಪ್ರಿಯಂ ದರ್ಶಂ ನು ವಿಶ್ವದರ್ಶತಂ ದರ್ಶಂ ರಥಮಧಿಕ್ಷಮೀ ಏ ಆಯುಷತಮೇ.